0: ಪಡಹಾಕದ ಆರ್ ನಿತದ ಕಮಿ ಲಾಗಿತ್ತೆ ಕಾಂಪಿಟಿಟಿವ್ ಪರೀಕ್ಷಾ ಕೋ ಖಾತಿರ್ ಪ್ರಿಪರೇಷನ್ ಕೋ ಹತಾ ಹೋಯೋ ಕನ
1: ಜಿತ್ರೇ ಟುಟು ಸೆಟರ್ ಮೇನಾ ಕನಿ ಅಮ ಆಮ್ಹೋ ಅವರ ಆಂಜೋಮಿಯ ಕೋ ಲಾಗಿತ್ತೆ ನಸಾ ಲೇಗಿ ಗೊತ್ತವನ್ ಮೇ ಅಮ ಉಪಡು
2: ಇಂಜಾ ನಿತುಮ್ ದೋ ಜಿತ್ರೇ ಟುಡು ಅತು ದೋ ಹೋಯೋ ಕನ ಝಾರಗ್ರಾಮ್ ಜಿಲ್ಲಾ ರನಾ ಜಾಂಬುನಿ ಥಾನಾ ರನಾ ರಾಖಲ್ ಮರ ಅತು ಎಮೆ ಪಾಸ್ ಕತೆ ಎಮೆ ದೋ ಸಂತಾಲಿ ಸತಮಾತೆ ಗೆ ಹಾ ವಿಶ್ವಭಾರತಿ ಯೂನಿವರ್ಸಿಟಿ ಕನ ನಿತು ದೋ ಆ ಕಮಿ ಕೋರನಾ ಗೆ ಹಾ ಇನ್
1: ಕಮಿ ಕೋ ಸೆಂಜಲೆ
2: ರೈಟ್ ನಾ
1: ಅಚ್ಚಾ ಬನಾ ಹುಡುಗೆ ಜೀವನ್ ಪೀಡಿ ರೇನ್ ಕನ ಬೇನ್ ಕಾಂಪಿಟಿಟಿವ್ ಬಿನಿಟ್ ಕೋ ತರಾ ತೆಗೆ ಅಬಿನ್ ದೋ ಜೀವನ ರಿನ ಆರೋ ಜಹ ಮರಾನ್ ಜೋಸ್ ಇನ್ ಸಿನ್ ಬೇಲ್ ಲಹಾ ಲಗಿ ದೋ ಕನ ಅದು ಎತೋಬ್ ರೆಗೆ ಅಬಿನ್ ಟೆನ್ ಬಡಾಯ್ ಸನಿಂ ಕನ ಜೆ ದೋ ಜಾವ ಜೀವನ್ ಜೀವನ್ ರೆ ಲಹಾ ಲೈ ತೆ ದೋ ಚೆ ಬನ್ ಪೋಜಾ ಜಿತ್ರೆ
2: ನೋಡೆ ಜೀವನ್ ರೆ ಲಹಾ ಲೈ ತೆ ದೋ ಐಮಾ ಲಕನ ಲಹಾಂತಿ ಕಥಾ ಗೆ ಹಿಜುಕ ಕನ ಎನ್ ರೋ ಸೆಚೆ ರೆನ ಲಹಾಂತಿ ದೋ ಅಡಿಗೆ ದೊರ್ಕಾರ್ ಕನ ಆರ್ ಸೆಚೆ ತಲಾ ತೆಗೆ ಮಿಟ್ಟಂ ಲಕ್ಷ್ಯ ರೆ ಸೆಟರ್ ದರಕಾರ ಕನ ಆರ್ ಅನ ಸೆಚೆ ತಲಾ ತೆಗೆ ಮಿಟ್ಟಂ ಲಕ್ಷ್ಯ ವಾಸ್ತವ ರೆ ಅಗು ಕತೆ ತೆಗು ಕೆಟೆ ಕತೆ ಜೀವನ್ ಲಹಾ ಇದಿ ಹಿವಾ ನೋಕ ಚಡಾ ಕತೆ ಹೊ ಉಂಕಾ ದೋ ಬೇಬ್ಸಾ ಬನಿ ಕರನ ಆ ಲಹಾಂತಿ ಹೆ ಅಗು ಕನ
1: ಜೀವನ್ ಡಹಾ ರೆ ಲಹಾ ಇದಿ ಲಗಿತೆ ಅವಟೆ ನಿಹತೆ ಗೆ ಕಿ ಮಿಟ್ಟಂ ಜೋಸ್ ಲಗ್ತಿ ಆಸೆ ಬಾಂಗಾ
0: ಹೆ ಲಗ್ತಿ ಕನ
1: ಆ ನೋ ಜೋಸ್ ತು ಕಿ ನಿತು ಗ ಪಿಡಿ ಟೆನ್ ಜತೋ ಹೊ ಟೆನ್ ಗೆ ಮಿಟ್ಟಂ ಗೆ ಆಸೆ ಭಿನ ಭಿನ
0: ಭಿನ ಭಿನ ಗ್ಯಾ ಅನ್ಕಾ ಸತ್ತೆ ನೇ ಲೇಖನ್ ದೋ ಜಹಾ ಜೋಸ್ ಕನಾ ಓನಾ ಜತೋ ಹಡಾ ಜೋಸ್ ತೋ ಸಮಾನ ಬಾಂಗ್ ತಹೆನಾ ಜೇಲೇಕಾ ಓಕಯಾ ಜೋಸ್ ತಹೆನಾ ಜೆ ಇನ್ ದೋ ನೋವಾ ಲೈನ್ ತಿಂಗ್ ಪಢಾ ಆಸೆ ಹಾಪೆನ್ ದಿನ ರೆ ಡಾಕ್ಟರ್ ಓಯ್ ಓಕಯ ಇಂಜಿನಿಯರ್ ಓಯ್ ಸೆ ಓಕಯ ದೋ ಬೇಬ್ಸಾಯಾಯ್ ಅಡಿ ಅಡಿ ರಕಮ್ ಭೇಗಾರ ಭೇಗಾರ ಓಂಕಾ ಜೋಸ್ ತಹೆನ್ ತಕೋಆ ಓನಾ ಜುದಿ ಜೋಸ್ ಲಕ್ಷ್ಯ ಜುದಿ ಉನಿಯಾ ಠಿಕ್ ತಹೆನ್ ತಯಾ ತಾಹಲೆ ಓನಾ ಜೋಸ್ ಲಕ್ಷ್ಯ ಭೇದ ಕತೆ ಜುದಿ ಉನಿ ತಡಾಮ್ ಇದಿಯಾಯ್ ಲಹಾಸೆ ತಾಹಲೆ ಉನಿ ಹೋಯ್ತೋ ಓನಾ ಜೋಸ್ ಮಿದಿನ್ ಹಿಲ ಓಂಡೆ ಸೆಟೆ ದಡೆಯಾಯ್
1: ಜಿತ್ರೈ ನೋ ಜೆ ಓನಾ ಜೋಸ್ ರೆ ಸೆಟೆರ ಲಗಿತೆ ಜಾಂಗಿಯ ಕೋದೋ ಚೆಟ್ ಕರ ನಿತುಗಾ ನಿತುಗಾ ಪಿಡಿ ಕೋಠೆನ್ ಅಪೆ ಕೋಠೆನ್
2: ಜಿಯೋನ್ ಡಹಾರೆ ಲಹಾ ರೆಯಾ ಎಮಾಗನ್ ಜಾಂಗಿ ದಾರಾಮ್ ದೋ ತಹೆನ್ ಗ್ಯಾ ಓನಾ ಲೆಕಾತೆ ಮೆನ್ ಗನೋಆ ಕಾರ್ಡಿ ರೆನ ಆಣ ಖಾತಿರ ಹೊ ಐಮಾ ಹೊರ ಓಂಡೆ ಬಾಂಕ ಲಹಾ ದಾಡೆಯಾ ಕನ ಆರ್ ಓಂಕಾ ಸುಠಿಕ್ ದಿಸು ದಿಸು ಬಾಂಕ ನ್ಯಾಮೆದಾ ಆರ್ ಅನಾಕ್ ದೋ ಹೆಯುಗ್ ಕನ ಜಾಸ್ತಿ ದೋ ಪುಥಿ ಪೊತಪ್ ಕೊ ಬಾಂಕ ಕಿರಿಂಗ್ ದಾಡೆಯಾ ಕನ ಜುದಿಯೋ ಓಂಕಾ ಬಾಹರಿ ಕೊರೆ ಕೊನಾ ತಾಹೆ ಕತೆ ಓನಾ ಕುಕುಮು ಸಾರಿ ಹೆಚೊಯ ಲಗಿದ್ ಕೊ ಕುಡುಮುಟುಯೆದಾ ಮೆನ್ಖಾನ್ ಓನಾ ಕಾರ್ಡಿ ದಾಡೆ ಓಡಾಕ್ ಕೊನಾ ಬಾಂಕ ಜೊಗಾ ದಾಡೆಯಾ ಕನ ಜಾರ್ ಫಲೆ ಆಕುವಾ ನಾ ಕುಕುಮು ಬಾಂಗ್ ಪೂರಣ ಲಗಿದೋ ಕನ ಓಂಡೆ
1: ಸರ್ಕಾರಿ ಪಂಥಾ ಕೊ ದಾರಾಯ್ತೆ ಅಡಿ ಐಮಾ ಲಿಕನ ಕೌಡಿ ಗೊಡ ಸಪೋರ್ಟ್ ನ್ಯಾಮೋ ಕನ ಅಡಿ ಐಮಾ ಲಿಕನ ಸ್ಕಾಲರ್ಶಿಪ್ ಕೊ ನ್ಯಾಮೋ ಕನ ನಿಯ ಕೊ ಹೊ ಕಿ ಅಬುವಾ ಜಹಾ ಜೋಸ್ ರೆ ಸೆಟರ್ ಲಗಿತೆ ನೋಆ ಕೊ ಕಿ ಅಬು ಸೊಲ್ಹೆ ಬಾಯ್ ಎಮಾಬುನ್ ಕನ
0: ಬಾಯ್ ಎಮಾಬುನ್ ಕನ ನೋಆ ಸತ್ತೆ ದೊ ಇಂಹ ಮಿ ಬಾರ್ ಕಥಾ ಇನ್ ಲೇಯಾ ಜೆ ಟಾಕಾ ಪೈಸಾ ರೆನಾ ಅನಾಟ್ ಮಾ ಹೆನಾ ಗಿಯಾ ಗೊಡ ಸಪೋಹೊ ಜುದಿ ಆರೊ ಬಾಬುನ್ ನ್ಯಾಮಾ ಸೆ ಬಾಕೊ ನ್ಯಾಮಾ ಕೊಯ್ ಹೊ ಓನಾ ಖೊನಾ ಹೊ ಮಾರಂಗ್ ಜಿನಿಸ್ ಹೆಯೋಗ್ ಕನಾ ಜೆ ದಿಸ್ ಹುದಿಸ್ ಹೊರಹೊ ಲಕ್ತಿಯಂ ಕನಾ ಜೆ ಓಕಾ ಲೈನ್ ತೆಮ್ ಚಲಾವ್ ಲೆಂಖಾನ್ ಆಮ್ ಓಕಾ ಜಾಯ್ಗಾರೆ ಅಮಾ ಜೋಸ್ ಠೆನಮ್ ಸೆಟೆ ದಾರೆಯಾ
1: ದಿಸ್ ಹುದಿಸ್ ನ್ಯಾಮ್ ರಿನಾ ಮಿಟೆನ್ ಅತು ದಿಸಮ್ ಕೊರೆ ದಿಸ್ ಹುದಿಸ್ ಓಕೋಯ್ ಠೆನಿ ಹತ್ತವಾ ನೋನ್ಕರ ಮಿಟೆನ್ ಅನಂತು ಸಿರ್ಚೆ ಕನಾ ನೋನಾ ದಿಸ್ ಹುದಿಸ್ ಅಮೋ ಲಗಿತ್ತೆ ಅವು ಜಹಾಯ್ ಸ್ಕೂಲ್ ಕಾಲೇಜ್ ಕೊರೆ ಜಹಾಯ್ ಮಾಚೇದ್ ಕೊ ಮೆನಾ ಕೊಆ ಆರ್ ಬಾಂಗ್ ಓನ್ಕಾನ್ ಓಲೋ ಅಕಿಲಾನ್ ಕೊ ಮೆನಾ ಕೊಆ ಓನ್ಕು ಗೊಟೆನ್ ಕಿ ಅಪೆ ಕೊ ನೋನ್ಕಾನ ಗೊಡನಿತ್ತು ಬಾಪೆ ನ್ಯಾಮೆಟಾ
0: ನ್ಯಾಮ್ ದೋ ನ್ಯಾಮೋ ಕನ್ ಗಿಯಾ ಮೆನ್ಖಾನ್ ಸ್ಕೂಲ್ ಜೀವನ ರೆ ಪಢಾ ಒಕ್ತೊ ದೋ ಜೆ ಪಢಾ ಕನಬೋನ್ ಏರ್ಪೊರೆ ಕಾಲೇಜ್ ಎಮ್ ಚಲಾ ಕಾಲೇಜ್ ರೆ ದೋ ಜೊತೊ ಹೊರ ದೋ ಜೊತೊ ರಕಮ್ ಭಾಗ್ತೆ ಬಾಕೊ ಲೇಯಾಬೋನ್ ಗಿಯಾ ಓನಾ ಕ್ಷೇತ್ರೆ ರೆ ದೋ ಮಾಚೆದ್ ಕೊ ಸಲಾಂ ಭಾಗಿ ಠಿಕ್ ಕುಲಿ ರೊಪೋರ್ ಸೆ ನಿಜೆರಾ ಹೊ ಜಹಾ ಜೋಸ್ ಓನಾ ಹೊ ಲೇಯ್ ಹುಯೋಆ ಗೊಮ್ಕೆ ತಗೊ ಠೆನ್ ಜೆ ಇನ್ ನೋಆ ಜೋಸ್ ತಿನ್ ಸೆ ಓಕಾ ಲೆಕಾತಿನ್ ತಡಾಮ್ ಲೆಖಾನ್ ನೋಆ ಜೈಗಾರಿನ್ ಸೆಟೆದ್ ದಾಡೆಯಾ ಉಂಕು ಠೆನ್ ಲೇಯ್ ಸದೋ ಲೆಖಾನ್ ಪಾಲೆನ್ ಓನಾ ಜೈಗಾರ ಬೋನ್ ಸೆಟೆದ್ ದಾಡೆಯಾ
1: ইনফরমেশন টেকনোলজি না যুগ রে বসে কানা কাটুপ না ডগ রেগে মোবাইল টাচ লেখান গে ইনফরমেশন নাম ওকানা ওকা কলেজ রে ওকা ওকা সাতামাতি পড়াও গানো আ নোয়া কো দরাই তো তো বুদ্ধি সুদি সব নাম দরে আ দিস সুদি সব তো ইনফরমেশন পন নাম দরে আ ওকাটা সাবজেক্ট ওকা করে পড়াও গানো কানা আ সচে লেখা
0: হ্যাঁ নাম দো নাম গানো গে
1: আবটেন কি জানা মিটেন মোটিভেশন রিনা উদ্গ রিনা আরো বর্তি চর চুরে সেটেরো রিনা ಕುಕ್ಮು ನೆಲ್ಜೋಂ ರಿನ ಒಕಟೆನ್ ಚೋಂ ಬನ್ ತಾಯೋಮ ಕನ ನೋಂಕಾ ಮಕ್ಕಿ ಮನ ಹಿತ್ತನ
0: ಅಬದು ಲಹಾಸೆನ್ ಚಲಾವ್ ಲಗಿ ಜಹಾ ಮನೆ ಮೋಟಿವೇಶನ್ ದರ್ಕಾರ್ ತಬನ್ ಓಂಕಾರನ್ ಜಹಾಯ್ ಉತ್ಸಾಹಿತ ಮಾಮಾಯ್ ಓಂಕಾರನ್ ಹೊರ್ ಬನು ಕೊತಾಬನಾ ಜೆ ಇಂಜ ಜಹಾ ಜೋಸ್ ತಿಂಗ್ ಇಂಜೆ ಓಂಡೆ ಚಿಕತಿಂಗ್ ಸೆಟೆರಾ ᱤᱧ ᱦᱚᱭᱛᱚ ᱢᱤᱫ ᱦᱚᱲᱮ ᱞᱟᱹᱭ ᱟᱫᱤᱧᱟᱭ ᱡᱮ ᱦᱮᱸ ᱟᱢ ᱱᱚᱝᱠᱟ ᱱᱚᱝᱠᱟ ᱛᱮ ᱪᱟᱞᱟᱜ ᱢᱮ ᱥᱮ ᱱᱚᱣᱟ ᱞᱟᱭᱤᱱ ᱛᱮ ᱯᱟᱲᱦᱟᱜ ᱢᱮ ᱟᱢ ᱫᱟᱲᱮᱭᱟᱜ ᱟᱢ ᱠᱤᱱᱛᱩ ᱠᱤᱪᱷᱩ ᱦᱚᱲ ᱠᱚ ᱛᱟᱦᱮᱱᱟ ᱟᱹᱛᱩ ᱠᱚᱨᱮᱱ ᱨᱮᱦᱚᱸ ᱥᱮ ᱜᱟᱛᱮ ᱛᱮᱫ ᱨᱮᱦᱚᱸ ᱠᱤᱪᱷᱩ ᱫᱚᱠᱚ ᱠᱷᱚᱡᱚᱜᱼᱟ ᱡᱮ ᱟᱞᱚᱭ ᱥᱮᱴᱮᱨ ᱫᱟᱲᱮᱭᱟᱜ ᱢᱟ ᱥᱮ ᱟᱞᱚᱭ ᱪᱟᱞᱟᱣ ᱫᱟᱲᱮᱭᱟᱜ ᱢᱟ ᱚᱱᱟ ᱡᱟᱭᱜᱟ ᱚᱱᱟ ᱠᱷᱟᱹᱛᱤᱨ ᱛᱮ ᱠᱤᱪᱷᱩ ᱱᱮᱜᱮᱴᱤᱵᱷ ᱠᱟᱛᱷᱟ ᱠᱚ ᱨᱚᱲ ᱜᱮᱭᱟ ᱚᱱᱟ ᱠᱚ ᱟᱸᱡᱚᱢ ᱠᱟᱛᱮ ᱵᱟᱝ ᱛᱟᱭᱚᱢ ᱞᱮᱱᱠᱷᱟᱱ ᱜᱮ ᱦᱚᱭᱛᱚ ᱚᱱᱟ ᱡᱟᱭᱜᱟᱨᱮ ᱟᱹᱰᱤ ᱞᱚᱜᱚᱱ ᱠᱚ ᱥᱮᱴᱮᱨᱚᱜᱼᱟ
1: ᱱᱤᱡᱮᱨᱟᱜ ᱢᱚᱱᱮ ᱨᱮᱱᱟᱜ ᱫᱤᱞ ᱫᱟᱲᱮ ᱡᱩᱫᱤ ᱵᱟᱹᱲᱛᱤ ᱠᱟᱹᱴᱤᱡ ᱛᱟᱦᱮᱱᱟ ᱮᱱᱠᱷᱟᱱ ᱫᱚ ᱱᱚᱝᱠᱟᱱᱟᱜ ᱡᱚᱥ ᱨᱮᱫᱚ ᱵᱚᱱ
0: ᱥᱮᱴᱮᱨ
1: ᱫᱟᱲᱮᱭᱟᱜᱼᱟ ᱡᱤᱛᱨᱟᱹᱭ ᱱᱚᱜᱼᱚᱭ ᱡᱟᱸᱜᱮ ᱫᱟᱨᱟᱢ ᱥᱟᱦᱟᱭ ᱨᱮᱱᱟᱜ ᱰᱟᱦᱟᱨ ᱠᱚᱫᱚ ᱟᱨ ᱪᱮᱫ ᱪᱮᱫ ᱦᱩᱭ ᱫᱟᱲᱮᱭᱟᱜᱼᱟ
2: ᱱᱚᱣᱟ ᱡᱟᱸᱜᱮ ᱫᱟᱨᱟᱢ ᱠᱚᱫᱚ ᱥᱟᱦᱟ ᱜᱟᱱᱚᱜᱼᱟ ᱡᱟᱦᱟᱸᱞᱮᱠᱟ ᱚᱲᱟᱜ ᱦᱚᱲᱟᱜ ᱠᱟᱹᱣᱰᱤ ᱜᱚᱲᱚ ᱥᱚᱯᱚᱦᱚᱫ ᱟᱹᱰᱤᱜᱮ ᱞᱟᱹᱠᱛᱤ ᱠᱟᱱᱟ ᱥᱟᱶᱛᱮ ᱥᱚᱴᱷᱤᱠ ᱫᱤᱥᱦᱩᱫᱤᱥ ᱮᱢᱚᱜᱤᱡ ᱦᱚᱲ ᱫᱚᱨᱠᱟᱨᱚᱜᱼᱟᱭ ᱟᱨ ᱚᱱᱠᱟ ᱚᱞᱚᱜ ᱯᱟᱲᱦᱟᱣ ᱞᱟᱹᱜᱤᱫ ᱛᱮᱦᱚᱸ ᱱᱚᱝᱠᱟ ᱱᱟᱯᱟᱭ ᱯᱚᱨᱤᱵᱮᱥ ᱛᱟᱦᱮᱱ ᱢᱟ ᱡᱟᱦᱟᱸ ᱫᱚ ᱟᱡ ᱥᱟᱫᱷᱤᱱ ᱵᱷᱟᱵᱛᱮ ᱚᱞᱚᱜ ᱯᱟᱲᱦᱟᱣ ᱫᱟᱲᱮᱭᱟᱜ ᱢᱟ ᱦᱤᱡᱩᱜ ᱥᱮᱱᱚᱜ ᱨᱮᱦᱚᱸ ᱡᱟᱦᱟᱱᱟᱜ ᱮᱴᱠᱮᱴᱚᱬᱮ ᱠᱚᱦᱚᱸ ᱡᱟᱛᱮ ᱟᱞᱚ ᱛᱟᱦᱮᱱ ᱢᱟ ᱚᱱᱟ ᱥᱟᱶ ᱥᱟᱶᱛᱮ ᱡᱩᱫᱤ ᱚᱱᱠᱟ ᱥᱚᱨᱠᱟᱨ ᱯᱟᱦᱴᱟ ᱠᱷᱚᱱᱟᱜ ᱦᱚᱸ ᱚᱱᱠᱟᱱ ᱥᱠᱚᱞᱟᱨᱥᱤᱯ ᱠᱚ ᱧᱟᱢ ᱠᱚᱜᱼᱟ ᱡᱟᱸᱜᱮ ᱫᱟᱨᱟᱢ ᱫᱚ ᱥᱟᱦᱟ ᱜᱟᱱᱚᱜᱼᱟ
1: ᱢᱤᱫ ᱚᱠᱛᱚ ᱫᱚ ᱟᱹᱛᱩ ᱫᱤᱥᱚᱢ ᱠᱚᱨᱮ ᱠᱷᱚᱵᱚᱨ ᱠᱟᱜᱚᱡᱽ ᱦᱚᱸ ᱵᱟᱝ ᱥᱮᱴᱮᱨᱚᱜ ᱠᱟᱱ ᱛᱟᱦᱮᱱᱟ ᱢᱮᱱᱠᱷᱟᱱ ᱱᱤᱛᱚᱜ ᱫᱚ ᱵᱟᱹᱭ ᱵᱟᱹᱭᱛᱮ ᱧᱮᱞᱚᱜᱚᱜ ᱠᱟᱱᱟ ᱠᱷᱚᱵᱚᱨ ᱠᱟᱜᱚᱡᱽ ᱨᱮᱱᱟᱜ ᱞᱟᱹᱠᱛᱤ ᱦᱩᱱᱟᱹᱜ ᱵᱟᱝ ᱯᱟᱲᱟᱜ ᱠᱟᱱᱟ ᱪᱤᱠᱟᱹᱛᱮ ᱟᱵᱚ ᱥᱟᱢᱟᱝ ᱨᱮ ᱮᱴᱟᱜ ᱢᱤᱰᱤᱭᱟ ᱠᱚ ᱩᱱᱟᱹᱜ ᱟᱞᱜᱟ ᱛᱮᱵᱚᱱ ᱧᱟᱢ ᱮᱫᱟ ᱡᱮ ᱫᱮᱥ ᱫᱩᱱᱤᱭᱟᱹ ᱨᱮᱱᱟᱜ ᱠᱷᱚᱵᱚᱨ ᱦᱚᱸ ᱡᱟᱦᱟᱸ ᱨᱮᱜᱮ ᱡᱟᱦᱟᱸ ᱜᱷᱚᱴᱟᱜ ᱠᱟᱱᱟ ᱟᱹᱛᱩ ᱫᱤᱥᱚᱢ ᱨᱮᱱᱟᱜ ᱠᱚᱬ ᱠᱚᱬ ᱦᱟᱹᱵᱤᱡ ᱥᱮᱴᱮᱨᱚᱜ ᱠᱟᱱᱟ ᱟᱫᱚ ᱤᱧ ᱫᱚ ᱞᱟᱹᱭ ᱮᱫᱟ ᱟᱵᱚ ᱢᱚᱱᱮ ᱵᱷᱤᱛᱤᱨ ᱠᱷᱚᱱᱟᱜ ᱡᱟᱦᱟᱸ ᱜᱚᱨᱚᱡᱽ ᱛᱟᱵᱚᱱ ᱱᱚᱣᱟ ᱫᱚ ᱪᱮᱫ ᱞᱮᱠᱟ ᱨᱮᱵᱚᱱ ᱵᱟᱹᱲᱛᱤ ᱫᱟᱲᱮᱭᱟᱜᱼᱟ
2: ᱚᱱᱟ ᱫᱚ ᱱᱤᱡᱮ ᱛᱮᱜᱮ ᱟᱵᱚ ᱪᱷᱩᱴᱟᱹᱣ ᱦᱩᱭᱩᱜ ᱛᱟᱵᱚᱱᱟ ᱢᱚᱱᱮ ᱢᱩᱨᱩᱠ ᱠᱟᱛᱮ ᱡᱟᱦᱟᱸ ᱫᱚ ᱤᱧᱦᱚᱸ ᱱᱚᱜᱼᱚᱱᱠᱟᱱ ᱡᱟᱭᱜᱟ ᱨᱤᱧ ᱥᱮᱴᱮᱨᱚᱜᱼᱟ ᱥᱮ ᱤᱧ ᱫᱟᱨᱟᱭ ᱛᱮᱦᱚᱸ ᱱᱚᱣᱟ ᱠᱟᱹᱢᱤ ᱜᱟᱱᱚᱜᱼᱟ ᱦᱚᱸᱜᱼᱚᱱᱠᱟᱱᱟᱜ ᱢᱤᱫᱴᱟᱝ ᱢᱚᱱᱚᱵᱷᱟᱵ ᱟᱹᱜᱩ ᱦᱩᱭᱩᱜᱼᱟ ᱟᱨ ᱢᱚᱱᱮ ᱢᱩᱨᱩᱠ ᱠᱟᱛᱮ ᱪᱷᱩᱴᱟᱹᱣ ᱦᱩᱭᱩᱜᱼᱟ
1: ᱞᱟᱦᱟ ᱤᱱᱟᱹ ᱠᱩᱠᱢᱩ ᱥᱟᱹᱨᱤ ᱦᱚᱪᱚᱭ ᱨᱮ ᱟᱢ ᱡᱟᱦᱟᱸᱢ ᱞᱟᱹᱭ ᱮᱫᱟ ᱡᱮ ᱠᱟᱹᱣᱰᱤ ᱟᱱᱟᱴ ᱱᱚᱣᱟ ᱢᱤᱫᱴᱟᱝ ᱵᱟᱥᱛᱚᱵ ᱟᱱᱟᱴ ᱟᱹᱰᱤ ᱦᱚᱲ ᱴᱷᱮᱱ ᱠᱟᱱ ᱫᱚ ᱠᱟᱱ ᱜᱮᱭᱟ ᱮᱠᱟᱞ ᱛᱮᱫᱚ ᱥᱚᱨᱠᱟᱨᱤ ᱜᱚᱲᱚ ᱜᱚᱯᱚᱲᱚ ᱛᱟᱞᱟᱛᱮ ᱦᱚᱸ ᱮᱠᱟᱞ ᱛᱮ ᱢᱩᱪᱷᱟᱹᱣ ᱩᱛᱟᱹᱨ ᱠᱟᱱᱟ ᱱᱚᱝᱠᱟ ᱫᱚ ᱡᱟᱹᱱᱤᱡ ᱵᱟᱵᱚᱱ ᱞᱟᱹᱭ ᱫᱟᱲᱮᱭᱟᱜᱼᱟ ᱱᱚᱣᱟ ᱢᱤᱫᱴᱟᱝ ᱵᱟᱥᱛᱚᱵ ᱠᱟᱱᱟ ᱱᱤᱭᱟᱹ ᱪᱷᱟᱲᱟ ᱟᱨ ᱪᱮᱫ ᱪᱮᱫ ᱵᱟᱥᱛᱚᱵ ᱠᱚ ᱯᱚᱨᱤᱥᱛᱷᱤᱛᱤ ᱠᱚ ᱢᱮᱱᱟᱜᱼᱟ
2: ᱟᱨ ᱚᱲᱟᱜ ᱜᱷᱟᱨᱚᱸᱡᱽ ᱨᱮᱱᱟᱜ ᱟᱭᱢᱟ ᱠᱤᱪᱷᱩ ᱟᱱᱟᱴ ᱛᱟᱞᱟᱛᱮ ᱦᱚᱸ ᱚᱸᱰᱮ ᱧᱮᱞᱚᱜᱼᱟ ᱚᱱᱟ ᱞᱟᱦᱟᱜ ᱨᱮ ᱟᱭᱢᱟ ᱜᱟᱱ ᱡᱟᱸᱜᱮ ᱫᱟᱨᱟᱢ ᱛᱤᱜᱩᱱ ᱠᱟᱱ ᱛᱟᱠᱚᱣᱟ ᱡᱟᱦᱟᱸ ᱞᱮᱠᱟ ᱟᱠᱚ ᱠᱚ ᱢᱚᱱᱮᱭᱟ ᱡᱮ ᱤᱧ ᱢᱤᱫᱴᱤᱡ ᱵᱷᱟᱜᱮ ᱡᱟᱭᱜᱟ ᱨᱤᱧ ᱥᱮᱴᱮᱨᱚᱜᱼᱟ ᱠᱤᱱᱛᱩ ᱵᱟᱥᱛᱚᱵ ᱨᱮ ᱚᱱᱟ ᱵᱟᱝ ᱥᱟᱹᱨᱤ ᱠᱟᱱᱟ
1: ᱚᱱᱟ ᱚᱡᱮ ᱛᱮᱜᱮ ᱵᱟᱲᱟᱭ ᱥᱟᱱᱟᱧ ᱠᱟᱱᱟ ᱡᱮ ᱵᱟᱝ ᱥᱟᱹᱨᱤ ᱨᱮᱱᱟᱜ ᱠᱟᱨᱚᱱ ᱠᱚᱫᱚ ᱪᱮᱫ ᱠᱚ ᱠᱟᱱᱟ
2: ᱠᱟᱹᱣᱰᱤ ᱟᱱᱟᱴ ᱜᱮ ᱦᱟᱸᱜ ᱡᱟᱹᱥᱛᱤ ᱫᱚ
1: ᱢᱮᱱᱠᱷᱟᱱ ᱠᱟᱹᱣᱰᱤ ᱟᱱᱟᱴ ᱛᱟᱦᱮᱱ ᱛᱩᱞᱩᱡ ᱦᱚᱸᱛᱚ ᱟᱹᱰᱤ ᱟᱭᱢᱟ ᱜᱤᱫᱽᱨᱟᱹ ᱜᱮ ᱟᱹᱰᱤ ᱟᱭᱢᱟ ᱟᱵᱚᱨᱮᱱ ᱠᱚᱲᱟ ᱠᱚ ᱠᱩᱲᱤ ᱠᱚ ᱟᱹᱰᱤ ᱪᱚᱴ ᱪᱩᱲᱟᱹ ᱨᱮᱠᱚ ᱥᱮᱴᱮᱨᱚᱜ ᱠᱟᱱᱟ ᱩᱱᱠᱩ ᱴᱷᱮᱱ ᱠᱤ ᱟᱵᱚ ᱚᱱᱠᱟ ᱡᱟᱦᱟᱸ ᱪᱮᱫᱚᱜ ᱞᱮᱠᱟᱱᱟᱜ ᱵᱟᱹᱱᱩᱜ ᱛᱟᱵᱚᱱᱟ
2: ᱡᱟᱦᱟᱸ ᱫᱚ ᱟᱠᱚ ᱯᱚᱨᱤᱥᱨᱚᱢ ᱛᱟᱞᱟᱛᱮ ᱡᱟᱦᱟᱸ ᱢᱤᱫᱴᱤᱡ ᱡᱟᱭᱜᱟ ᱨᱮᱠᱚ ᱥᱮᱴᱮᱨᱚᱜ ᱠᱟᱱᱟ ᱥᱚᱨᱠᱟᱨᱟᱜ ᱜᱚᱲᱚ ᱜᱚᱯᱚᱲᱚ ᱛᱟᱞᱟᱛᱮ ᱚᱱᱟ ᱛᱟᱞᱟᱛᱮ ᱦᱚᱸ ᱥᱚᱞᱦᱮ ᱜᱟᱱᱚᱜᱼᱟ ᱱᱤᱡᱮᱨᱟᱜ ᱡᱚᱥ ᱥᱟᱨᱟᱫᱤᱱ ᱞᱟᱦᱟᱨᱮ ᱫᱚᱦᱚ ᱠᱟᱜ ᱦᱩᱭᱩᱜᱼᱟ ᱚᱱᱟ ᱡᱚᱥ ᱤᱫᱤ ᱠᱟᱛᱮ ᱜᱮ
1: ᱫᱮᱥ ᱫᱩᱱᱤᱭᱟᱹ ᱥᱮᱱ ᱠᱚᱭᱚᱜ ᱦᱩᱭᱩᱜᱼᱟ ᱟᱨ ᱮᱴᱟᱜ ᱠᱚ ᱴᱷᱮᱱ ᱠᱷᱚᱱ ᱩᱫᱽᱜᱟᱹᱣ ᱦᱟᱛᱟᱣ ᱦᱩᱭᱩᱜᱼᱟ ᱱᱚᱣᱟ ᱦᱚᱸ ᱢᱤᱫᱴᱮᱱ ᱯᱟᱱᱛᱷᱟ ᱦᱩᱭ ᱫᱟᱲᱮᱭᱟᱜᱼᱟ
2: ᱮᱠᱫᱚᱢ ᱱᱤᱛᱚᱜ ᱧᱮᱞᱚᱜᱚᱜ ᱠᱟᱱᱟ ᱡᱟᱦᱟᱸ ᱠᱩᱠᱢᱩ ᱵᱚᱱ ᱧᱮᱞᱮᱫ ᱠᱟᱱᱟ ᱵᱟᱥᱛᱚᱵ ᱨᱮᱫᱚ ᱚᱱᱟ ᱫᱚ ᱡᱚᱠᱷᱚᱱ ᱵᱚᱱ ᱟᱬᱜᱩᱱ ᱠᱟᱱᱟ ᱠᱚᱢᱯᱤᱴᱤᱥᱚᱱ ᱛᱟᱞᱟᱨᱮ ᱚᱸᱰᱮ ᱫᱚ ᱟᱭᱢᱟ ᱞᱮᱠᱟᱱ ᱡᱟᱸᱜᱮ ᱫᱟᱨᱟᱢ ᱛᱤᱜᱩᱱ ᱠᱟᱱᱟ ᱚᱱᱟ ᱵᱟᱝ ᱥᱟᱹᱨᱤᱜ ᱠᱟᱱ ᱛᱟᱵᱚᱱᱟ
1: ᱠᱟᱹᱣᱰᱤ ᱟᱱᱟᱴ ᱵᱮᱜᱚᱨ ᱛᱮᱦᱚᱸ ᱠᱷᱟᱥ ᱠᱟᱛᱮ ᱟᱵᱚ ᱥᱚᱢᱟᱡᱽ ᱨᱮᱱᱟᱜ ᱟᱵᱚᱣᱟᱜ ᱥᱟᱢᱟᱡᱤᱠ ᱡᱤᱭᱚᱱ ᱨᱮᱱᱟᱜ ᱟᱥᱚᱠᱟᱭᱛᱮ ᱟᱹᱛᱩ ᱚᱲᱟᱜ ᱠᱚᱨᱮᱱᱟᱜ ᱟᱨᱦᱚᱸ ᱱᱚᱝᱠᱟᱱᱟᱜ ᱡᱟᱦᱟᱸ ᱡᱟᱸᱜᱮ ᱠᱚ ᱢᱮᱱᱟᱜᱼᱟ ᱡᱟᱦᱟᱸ ᱠᱚ ᱟᱱᱟᱴ ᱠᱚ ᱢᱮᱱᱟᱜᱼᱟ ᱡᱟᱦᱟᱸ ᱠᱚᱛᱮ ᱫᱚ ᱟᱵᱚᱣᱟᱜ ᱫᱤᱱᱟᱹᱢ ᱫᱤᱱ ᱨᱮᱱᱟᱜ ᱱᱤᱭᱟᱹ ᱡᱤᱭᱚᱱ ᱞᱟᱹᱲᱦᱟᱹᱭ ᱚᱠᱟᱴᱷᱮᱱ ᱪᱚᱝ ᱢᱩᱥᱠᱤᱞᱚᱜ ᱠᱟᱱ ᱞᱮᱠᱟ ᱵᱩᱡᱷᱟᱹᱣ ᱮᱫᱟ
2: ᱟᱹᱛᱩ ᱚᱲᱟᱜ ᱨᱮᱫᱚ ᱚᱱᱠᱟ ᱟᱭᱢᱟ ᱡᱟᱸᱜᱮ ᱫᱟᱨᱟᱢ ᱜᱮ ᱛᱟᱦᱮᱱᱟ ᱡᱟᱦᱟᱸ ᱞᱮᱠᱟ ᱯᱚᱨᱤᱵᱮᱥ ᱡᱩᱫᱤ ᱱᱟᱯᱟᱭ ᱛᱟᱦᱮᱱᱟ ᱛᱟᱦᱞᱮ ᱠᱷᱟᱱ ᱫᱚ ᱚᱱᱟ ᱡᱟᱭᱜᱟ ᱠᱷᱚᱱᱟᱜ ᱦᱚᱸ ᱠᱚ ᱞᱟᱦᱟ ᱫᱟᱲᱮᱭᱟᱜᱼᱟ ᱟᱨ ᱵᱟᱠᱷᱟᱱ ᱫᱚ ᱟᱹᱛᱩ ᱚᱲᱟᱜ ᱨᱮᱫᱚ ᱡᱟᱹᱥᱛᱤ ᱦᱟᱱᱟ ᱱᱚᱣᱟ ᱡᱟᱦᱟᱸ ᱫᱚ ᱵᱚᱞ ᱠᱷᱮᱞ ᱥᱟᱶᱛᱮ ᱚᱱᱠᱟᱱᱟᱜ ᱮᱱᱮᱡ ᱠᱚ ᱥᱟᱢᱟᱝ ᱠᱚᱨᱮ ᱦᱩᱭ ᱞᱮᱱᱠᱷᱟᱱ ᱚᱱᱟ ᱠᱚ ᱠᱷᱟᱹᱛᱤᱨ ᱛᱮᱦᱚᱸ ᱡᱟᱦᱟᱸ ᱫᱚ ᱢᱚᱱᱮ ᱜᱚᱦᱚᱲ ᱛᱟᱠᱚᱭ ᱟᱨᱠᱤ ᱟᱹᱛᱩ ᱴᱚᱞᱟ ᱛᱟᱦᱮᱸ ᱠᱟᱛᱮ ᱡᱟᱦᱟᱸ ᱵᱟᱥᱛᱚᱵ ᱨᱮ ᱱᱤᱛᱚᱜ ᱡᱟᱦᱟᱸ ᱠᱚᱢᱯᱤᱴᱤᱥᱚᱱ ᱠᱚ ᱦᱤᱡᱩᱜ ᱠᱟᱱᱟ ᱚᱱᱟ ᱨᱮᱱᱟᱜ ᱢᱟᱱᱮ ᱵᱟᱥᱛᱚᱵ ᱥᱟᱵ ᱵᱟᱵᱚᱱ ᱞᱟᱦᱟ ᱫᱟᱲᱮᱭᱟᱜ ᱠᱟᱱᱟ ᱟᱹᱛᱩ ᱫᱤᱥᱚᱢ ᱨᱮᱫᱚ ᱟᱭᱢᱟ ᱞᱮᱠᱟᱱ ᱟᱱᱟᱴ ᱠᱚᱜᱮ ᱡᱟᱸᱜᱮ ᱫᱟᱨᱟᱢᱚᱜ ᱠᱟᱱᱟ ᱡᱟᱦᱟᱸ ᱠᱷᱟᱹᱛᱤᱨ ᱛᱮ ᱟᱠᱚᱣᱟᱜ ᱟᱹᱠᱷᱤᱨ ᱞᱟᱹᱜᱤᱫ ᱫᱤᱥᱟᱹ ᱠᱚ ᱦᱤᱲᱤᱧ ᱮᱫᱟ ᱡᱟᱦᱟᱸ ᱞᱮᱠᱟ ᱥᱟᱢᱟᱡᱤᱠ ᱯᱚᱨᱤᱠᱟᱴᱷᱟᱢᱳ ᱟᱹᱛᱩ ᱴᱚᱞᱟ ᱨᱮᱫᱚ ᱟᱭᱢᱟ ᱞᱮᱠᱟᱱᱟᱜ ᱥᱟᱢᱟᱡᱤᱠ ᱠᱟᱹᱢᱤ ᱦᱚᱨᱟ ᱠᱚ ᱛᱟᱦᱮᱱ ᱛᱟᱵᱚᱱᱟ ᱚᱱᱟ ᱠᱚ
0: ᱯᱟᱲᱦᱟᱣ ᱫᱤᱠ ᱫᱤᱭᱮ ᱛᱤᱱᱟᱹᱜᱴᱟ ᱠᱚᱢᱯᱤᱴᱤᱥᱚᱱ ᱦᱮᱱᱟᱜᱼᱟ ᱛᱚᱵᱮ ᱟᱱᱟᱜ ᱤᱧ ᱱᱩᱱᱟᱹᱜ ᱤᱧ ᱯᱟᱲᱦᱟᱣ ᱞᱮᱱᱠᱷᱟᱱ ᱥᱮ ᱱᱩᱱᱟᱹᱜ ᱪᱚᱨᱪᱟ ᱨᱤᱧ ᱛᱟᱦᱮᱸ ᱞᱮᱱᱠᱷᱟᱱ ᱚᱱᱟ ᱡᱟᱭᱜᱟ ᱨᱤᱧ ᱥᱮᱴᱮᱨ ᱫᱟᱲᱮᱭᱟᱜᱼᱟ ᱵᱟᱦᱨᱮ ᱫᱤᱥᱚᱢ